0: ಕಟ್ಟಿನ ಕಟ್ಟಿ ಪಂಚನು ಇನ್ನಿ ಹಿಡಿನಿ ಪಿಕ್ಕರ್ ಚುಚ್ಚುದು ಇನ್ನಿ ಹಿಡಿನಿ ಪಿಕ್ಕರ್ ಚುಚ್ಚುದು
1: ಮೋ ರಾಜ ಹುಚ್ಚು ತಿನಿ ಪೋನಿ ತಿವನ ರಾಣಿ ಉನ್ನಿ ಚಟಿ ಖಾಂಬ ಚುಟ್ಟಿ ಕಹಾನಿ ಪೊನೌಲ ಪಿಸೆ ಸಾಮಿ ಖರಿ ಖರಿ ವಿಷಯ ತಿನಿ ಕಸು ತಿನ್ನು ಪ್ರಾಣಿ ಅಪ ನಚಾವ ನ ಪರ ಪರ ಚಾನಿ ಚಾನಿ ಮೋ ನಚಿಕ ಅವತಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಖಾಂ ಕಿತ ಜಾಚ ಅಪ ಸೋಹನೆ ಪಹೋ ಕಿ ಮೋ ಮಿಲ ಸಾತಿ ಮಲ ರೋಜ ನೆ ಪಹೋ ಕಿ